se wo bi ante wo ba wari afi mu wo sujani wo ba ya ye fra fi mu ate wo ba